ತದಿಂತದಿಂಧಿರನ ಉದನಿತದ ನಿಧಾರ ತದಿಂತದಿಂಧಿರನ ತದಿಂತದಿಂಧಿರನ ಉದನಿತದ ನಿಧಾರ ತದಿಂತದಿಂಧಿರನ ತಾದಿತ್ತ ಪಗನಗ ತರಿತದಾನದರ ದಾರದಿಂ ಅಲರಿ ಕಲರಿ ತಗಿದ ತಾಂ ತಾಂ ತಗಿದ ತಾಂ.